ಚಂದನಾಯ ಚಿಲೈರ್ಯವೈರ್ ಮಾಷಗುಡಾನ್ನದಾನೈಃ ಲೋಹೇನ ನೀರಾಂಬರದಾನತೋ ವಾ ಪ್ರೀಣಾತಿ ಮಂತ್ರೈರ್ ನಿಜವಾಸರೇಜೋ ತಸ್ಮೈ ನಮಃ ಶ್ರೀ ರವಿನಂದನಾಯ ಪ್ರಯಾಗಕೂಲೇ ಯಮುನಾ ತಟೇಜೋ ಸರಸ್ವತೀ ಪುಣ್ಯಜಲೇ ಗುಹಾಯಾಂ ಯೋಗ ಯೋಗಿನಾಂ ಧ್ಯಾನಗತೋಪಿ ಸೂಕ್ಷ್ಮಃ ತಸ್ಮೈ ನಮಃ ಶ್ರೀ ರವಿನಂದನಾಯ ಅನ್ಯತ್ ಪ್ರದೇಶಾತ್ ಸ್ವಗೃಹ ಪ್ರವಿಷ್ಟಃ ತದೀಯವಾರೇ ಸ ನರಸುಖೀ ಸ್ಯಾತ್ ಗೃಹಾದ್ಗತೋ ಯೋ ನ ಪುನಃ ಪ್ರಯಾತಿ ತಸ್ಮೈ ನಮಃ ಶ್ರೀ ರವಿನಂದನಾಯ ಸೃಷ್ಟಾ ಸ್ವಯಂಭುರ್ ಭುವನತ್ರಯಸ್ಯ ತ್ರಾತಾ ಹರಿಃ ಸಂಹರತೆ ಪಿನಾಕಿ ಏಕಸ್ತ್ರಿಧಾ ಋಗ್ಯಜುಸ್ಸಾಮಮೂರ್ತಿಃ ತಸ್ಮೈ ನಮಃ ಶ್ರೀ ರವಿನಂದನಾಯ ಶನ್ಯಷ್ಟಕಂ ವ್ಯಃ ಪ್ರಯತಃ ಪ್ರಭಾತೆ ನಿತ್ಯಂ ಸುಪುತ್ರೈಃ ಪಶುಬಾಂಧವೈಶ್ಚ ಪಠೇಚ್ಚ ಸೌಖ್ಯಂ ಭುವಿ ಭೋಗಯುಕ್ತಂ ಪ್ರಾಪ್ನೋತಿ ನಿರ್ವಾಣಪದಂ ಪರಂ ಸಹ ಪೂರ್ಣಸ್ಥ ಪಿಂಗಲೋ ಬಭ್ರೂ ಕೃಷ್ಣೋ ರೌದ್ರೋಂತಕೋ ಯಮಃ ಸೌರಿಶ್ಶನೈಶ್ಚರೋ ಮಂದಃ ಪಿಪ್ಪಲಾದೇನ ಸಂಸ್ತುತಃ ಏತಾನಿ ದಶನಾಮಾನಿ ಪ್ರಾತರುತ್ಥಾಯ ಯಃ ಪಠೇತ್ ಶನೈಶ್ಚರ ಕೃತಾ ಪೀಡಾ ನ ಕದಾಚಿತ್ ಭವಿಷ್ಯತಿ ಇತಿ